ಮೇಲೆ ಇವು ಕವಿ ಕವಿ ಮಾಡಲ್ಲ ಅಶಿಕ್ಕೆ ಅರಸಿ ಕವಿ ಅವು ಕೆರೆ ಕವಿ ಮಾಡಲ್ಲ ಈ ಅರಸಿ ಕೆರೆ ಕವಿ ಕವಿ ಕವಿ ಮಾಡಲ್ಲ ಅಶಿಕ್ಕೆ ಅರಸಿ ಕವಿ ಅವು ಕೆರೆ ಕವಿ ಮಾಡಲ್ಲ ಈ ಅರಸಿ ಕೆರೆ ಕವಿ ಕವಿ ಕವಿ ಮಾಡ